0: ಮರಿ
1: ಇರತೋ ರಗತೈ ರಗದ್ಬು ಶ್ಯಾಮತ್ತು ಎರ್ನಿ ಸಾಧ್ಯನ
0: ಕಷ್ಟ ಜಿಬ್ರಾ ಕ್ರಾಸ್ ಬಾಟೋ ಬಾಟೋ ಕಾಟು ಬರ್ರೆ ಕ್ರಾಸ್ ಬೀಚ್ ಬಾಟೋ ಬಾಟೋ ಕಾಟಕು
1: ಹುನಾಲಿ ಮೋಟರ್ ಸೈಕಲ್ ಚಲಾವನೆ ಬಾಚಿ ಬಾಟೋ ಕಾಟ್ನೆ ಮಾನಿ ಮರ್ದಿ ಕಿ ಬಾಚ್ನೆ ಕೇ ಠೇಗಾನ ಸೈನ
0: ಜೆಬ್ರಾ ಕ್ರಾಸಿಂಗ್ ಬಾಟೋ ಕಾಟಕ ಹೇ
1: ಬಾಟೋ ಕಾಟ್ದ ಜೆಬ್ರಾ ಕ್ರಾಸ್ ಮಾತ್ರ ಬಾಟೋ ಕಾಟೋ ಬನೆ
2: ಬಾಟೋ ಕಾಟ್ದ ಜೆಬ್ರಾ ಕ್ರಾಸ್ ಬಾಟೋ ಕಾಟೌ ಜೆಬ್ರಾ ಕ್ರಾಸ್ ಅನಿವಾರ್ಯ ರೂಪ ಸವಾರಿ ಸಾಧನ ರೋಕೌ ರ ಪೈದಲ ಯಾತ್ರಿಲೈ ಬಾಟೋ ಕಾಟ್ನ ದೇಉ
3: ಸವಾರಿ ಸಾಧನ ಚಲಾಉಂದಾ ಮೊಬೈಲ್ ಪ್ರಯೋಗ ನಗರೌ ಬಾಲಬಾಲಿಕಾಲೈ ಸಡಕ ನಿಯಮ ಸಿಕಾಉ ರ ಸುರಕ್ಷಿತ ಸ್ಥಾನ ಹಿನ್ನ ಪ್ರೇರಿತ ಗರೌ
2: ನೇಪಾಲ ಸರ್ಕಾರ ವಿಜ್ಞಾಪನ ಬೋರ್ಡ್
1: ಖೈ ಜನ್ಮದಾತಾ ದಿನುಸ್ ತ
0: ಜನ್ಮದಾತಾ ಗರೆಕೊ ಛೈನ ನಿ ಮ್ಯಾಡಮ್
1: ಲೌ ಜನ್ಮದಾತಾ ನಭಏ ತ ವಿದ್ಯಾಲಯ ಭರ್ನ ಹುದೈನ ನಿ
0: ಮಲಾಈ ತ ಥಾಹ ನೈ ಥಿಯೋ ಮ್ಯಾಡಮ್
1: ಬಾಲಬಾಲಿಕಾಲೈ ವಿದ್ಯಾಲಯ ಭರ್ನ ಗರ್ನ ಸಾಮಾಜಿಕ ಸುರಕ್ಷಾ ಭತ್ತಾ ಪ್ರಾಪ್ತ ಗರ್ನ ನಾಗರಿಕತಾ ರಾಷ್ಟ್ರೀಯ ಪರಿಚಯ ಪತ್ರ ರ ರಾಹದಾನಿ ಬನೌನ ಬ್ಯಾಂಕ್ಮಾ ಖಾತಾ ಖೋಲ್ನ ಅನಿ ರಾಜ್ಯಬಾಟ ಉಪಲಬ್ಧ ಹುನೆ ಸೇವಾ ಸುವಿಧಾ ಪಾಉನ ಜನ್ಮದಾತಾ ಅನಿವಾರ್ಯ ಹುನ್ಛ
3: ತಿ ಮಾತ್ರ ಹೋರದಾಯಿ ಜನ್ಮಕ 35 ದಿನ ಭಿತ್ರ ಸ್ಥಾಯಿ ಠಿಕಾನಾ ವಾ ಜನ್ಮಕ ಠಾವಕ ಒಡಾ ಕಾರ್ಯಾಲಯ ಜನ್ಮ ದರ್ತಾ ಗರಾಉನು ಪರ್ಛ
2: ಜನ್ಮ ರ ಮೃತ್ಯುದಾತಾ ಪರಿವಾರ ಮುಖ್ಯ ವ್ಯಕ್ತಿ ವಾ 18 ವರ್ಷ ಉಮೇರ ಪುಗೆಕ ಘರ ಸದಸ್ಯ ಒಡಾ ಕಾರ್ಯಾಲಯ ಗರಾಉನು ಪರ್ಛ
3: ವಿವಾಹ ಸೂಚನಾ ಪತಿ ರ ಪತ್ನಿ ದುವೈ ಜನಾಲೆ ದಿನುಪರ್ಛ ಸಂಬಂಧ ವಿಚ್ಛೇದ ಸೂಚನಾ ಅದಾಲತ ನಿರ್ಣಯ ಸಹಿತ ಪತಿ ವಾ ಪತ್ನಿಲೆ ದಿನ ಸಕ್ಸನ್
2: ಜನ್ಮ ಮೃತ್ಯು ಬಸಾಯಿ ಸರಾಯಿ ವಿವಾಹ ಎಂ ಸಂಬಂಧ ವಿಚ್ಛೇದ ಘಟನಾ ಬಿಲೈ ದರ್ತಾ ಗರ್ನ ನಾಗರಿಕ ಕರ್ತವ್ಯ ಹೋ
3: ನೇಪಾಲ ಸರ್ಕಾರ ವಿಜ್ಞಾಪನ ಬೋರ್ಡ್

ಮೋಡೆ ಆತಂಕರಣಿ ಭೈ ಹುಶಿಯರಿಯ ಪುನೌನು ಜುಖಿಂಟಾರಣಿ ಭೈ ವಾರಿ ಪಾರಿ ಝಾಡಿ ಹುಟ್ಟಿನನು ಘಾಸ ರಾಖುನ ಸಾಂಝ ಪರ್ದಾ ಘ ಛೋಡಿ ಗಾಂ ಘುಮ್ನ ಜಾನು ಹುನ್ನ ಬಾಘ ಭಾಲು ಗೈಡಾ ಹತ್ತಿ ಚಿತ್ನ ಪಸೆ ಪಾಛಿ ರಣ ಜನ್ಕು ಛೇತಿ ಹುಂಚ ಚುಚ್ಚ ಬಸೆ